ಖುಷಿಕ್ಕೆ ಮಿನು ಮಿನ ಹಾಬಿ ಖುಷಿಕ್ಕೆ ಜಿಲ್ಲು ಜಿಲ್ಲು ಬೀಬಿ ಬಿಂದುನ್ ಹುಲ್ವ ರಿಂಜಿನ್ ಜಿನ್ ಜಿನ್ ಜಿನ್ನ ಪಸಿಕ್ಕಿ ಹಲ್ವ ಲೀ